0: ಕೃತ್ರಿಮ ಬುದ್ಧಿಮತ್ತಾಯ, ಡ್ರೋನ್ ಪ್ರೌದ್ಯೋಗಿಕ್ಯ, ಡಿಜಿಟಲ್ ನವಪ್ರವರ್ತನಸ್ಯ ದೃಢೀಕರಣಾಯ ವಾರ್ತಾಂ ಅಕರೋತ್. ಸಾಮಾಜಿಕ ಸಂಜಾಲೀಯ ತಂತ್ರಾಂಶೆ ಅಸೌ ಪ್ರಾಕಾಶಯತ್ ಯತ್ ಭಾರತ ಬ್ರುನೇಯ್ ದೇಶವು ಭಾರತಸ್ಯ ಆಕ್ಟ್ ಈಸ್ಟ್ ನೀತೇ ಅನುರೂಪಂ ದ್ವಿಪಕ್ಷೀಯ ಕಾರ್ಯಸೂಚಿಂ ಅಗ್ರೆ ನೇತುಂ ಆಸಿಯಾನ್ ಆಧಾರಾಂತರ್ಗತಂ ಬಹುಪಕ್ಷೀಯ ಸಹಭಾಗಿತಾಂ ಚ ಸುದೃಢೀಕರ್ತುಂ ಸಮ್ಮತಿಂ ಪ್ರಕಟಿತವಂತೌ. ಅಪರತಃ ಡಾಕ್ಟರ್ ಎಸ್ ಜಯಶಂಕರಃ ಪಾಪುವಾವ್ ನ್ಯೂ ಗಿನಿ ದೇಶಸ್ಯ ವಿದೇಶ ಮಂತ್ರಿಣಾ ಜಸ್ಟಿನ್ ಡಬ್ಲ್ಯೂ ಇತ್ಯಮುನಾ ಸಾಕಮಪಿ ಭಾರತ ಪ್ರಶಾಂತ ದ್ವೀಪ ಸಹಯೋಗ ಮಂಚಸ್ಯ ಮಾಧ್ಯಮೇನ ದ್ವಿಪಕ್ಷೀಯ ಸಹಯೋಗಸ್ಯ ದೃಢೀಕರಣಾಯ ಉಪವೇಶನಂ ಅಕರೋತ್. ಸಂಯುಕ್ತ ರಾಷ್ಟ್ರ ಸಂಘೆ ಸಿಂಧು ಜಲಸಂಧಿಮಧಿಕೃತ್ಯ ಪಾಕಿಸ್ತಾನಸ್ಯ ಮೃಷಾಪವಾದಾಃ ಕಿಂವಾ ನಿರಾಧಾರಾಕ್ಷೇಪಾಃ ಭಾರತೇನ ಪೂರ್ಣತಯಾ ಪ್ರತ್ಯಾಖ್ಯಾತಾಃ. ಭಾರತೇನ ಸಮುದೀರಿತಂ ಯತ್ ಯಾವತ್ ಇಸ್ಲಾಮಾಬಾದ್ ಆತಂಕವಾದಃ ರಾಜನೀತೇ ಸಾಧನತ್ವೇನ ಪ್ರಯುಜ್ಯತೆ ತಾವದಸ್ಯ ಸಂಧೇ ಸ್ವಾಭಾವಿಕ ಕಾರ್ಯಾನ್ವಯನಸ್ಯ ಅಪೇಕ್ಷಾ ನೈವ ಕರ್ತುಂ ಶಕ್ಯತೆ. ಸಂಯುಕ್ತ ರಾಷ್ಟ್ರ ಸಂಘೆ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನ ರಾಜದೂತ ಪರ್ವತನೇನಿ ಹರಿಷೇಣ ಸುರಕ್ಷಾ ಪರಿಷದಿ ಏತತ್ ಪ್ರತ್ಯುತ್ತರಂ ದತ್ತಂ. ಅದ್ಯ ರಾಷ್ಟ್ರೀಯ ಪ್ರಸಾರಣ ದಿವಸೋ ವರ್ತತೆ. ಸಪ್ತವಿಂಶತ್ಯುತ್ತರ ನವದಶತಮೇ ವರ್ಷೇ ಅಸ್ಮಿನ್ನೇವ ದಿನೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಇತ್ಯಸ್ಯಾ ತತ್ವಾವಧಾನೆ ಮುಂಬೈ ಕೇಂದ್ರಾತ್ ದೇಶಸ್ಯ ಪ್ರಥಮಂ ರೇಡಿಯೋ ಪ್ರಸಾರಣಂ ನಭಸಿ ಗುಂಜಿತಂ. ತದನಂತರಂ ಷಟ್ತ್ರಿಂಶದಧಿಕ ನವದಶತಮಸ್ಯ ವರ್ಷಸ್ಯ ಜೂನ ಮಾಸಸ್ಯ ಅಷ್ಟಮೇ ದಿನಾಂಕೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಇತಿ ಸಂಸ್ಥಾ ಆಲ್ ಇಂಡಿಯಾ ರೇಡಿಯೋ ಇತಿ ನಾಮ್ನಾ ಪರಿಗಣಿತಾ. ಅಸ್ಮಾಕಂ ವಾರ್ತಾಹರಸ್ಯಾನುಸಾರಂ ಅಯಮುತ್ಸವಃ ಸೂಚನಾ ಪ್ರದಾನೆ ಶಿಕ್ಷಾ ಪ್ರಸಾರೆ ಮನೋರಂಜನ ವಿಧಾನೆ ರಾಷ್ಟ್ರಸ್ಯ ಏಕಸೂತ್ರೆ ನಿಬಂಧನೆ ಚ ಪ್ರಸಾರಣ ಜಗತಃ ಪ್ರಾಯಃ ಏಕಶತಾಬ್ದ್ಯಾಃ ಅವಧಾನಂ ಸ್ಮರತಿ. ದಿವಸೋಯಂ ಭಾರತಸ್ಯ ವಿಕಾಸಯಾತ್ರಾಯಾಂ ಶೈಕ್ಷಣಿಕ ಪ್ರಸಾರೆ ಸಾಂಸ್ಕೃತಿಕ ಸಂರಕ್ಷಣೆ ಚ ಪ್ರಸಾರಣಸ್ಯ ಮುಖ್ಯ ಭೂಮಿಕಾಂ ವಿಶೇಷತಃ ಪ್ರಕಾಶಯತಿ. ಸ್ವಾತಂತ್ರ್ಯ ಆಂದೋಲನಾತ್ ಆರಭ್ಯ ರಾಷ್ಟ್ರ ನಿರ್ಮಾಣ ಪರ್ಯಂತಂ ವಿಶೇಷತಃ ಗ್ರಾಮೀಣ ಭಾರತೆ ಸೂಚನಾ ಪ್ರಸಾರಣೆ ಸಾಕ್ಷರತಾ ಸಂವರ್ಧನೆ ಸ್ವಾಸ್ಥ್ಯ ಜಾಗರೂಕತಾಯಾಂ ಕೃಷಿ ಜ್ಞಾನಸ್ಯ ವಿಚಾರೆ ಚ ಆಕಾಶವಾಣ್ಯಾಃ ಅಭೂತಪೂರ್ವ ಭೂಮಿಕಾ ಆಸೀತ್. ಸಪ್ತಪಂಚಾಶದುತ್ತರ ನವದಶತಮೇ ವರ್ಷೇ ರಾಷ್ಟ್ರೀಯ ಪ್ರಸಾರಾಯ ಆಕಾಶವಾಣಿ ಇತಿ ದಿವ್ಯಂ ನಾಮ ಸ್ವೀಕೃತಂ. ತತಃ ಲೋಕಪ್ರಿಯ ಚಲಚ್ಚಿತ್ರ ಸಂಗೀತ ಪ್ರಧಾನಯುಕ್ತ ವಿವಿಧ ಭಾರತಿ ಸೇವಾ ಪ್ರಾರಬ್ಧ. ಯುಗಾತ್ ಯುಗಂ ಯಾವತ್ ಜನಸಾಮಾನ್ಯಸ್ಯ ಸೇವಾಂ ಕುರ್ವತಿ ಆಕಾಶವಾಣಿ ಬಹುಜನ ಹಿತಾಯ ಬಹುಜನ ಸುಖಾಯ ಇತಿ ಸ್ವಕೀಯಸ್ಯ ಧ್ಯೇಯ ವಾಕ್ಯಸ್ಯ ಯಥಾರ್ಥಂ ಪಾಲನಂ ಕರೋತಿ. ರಾಷ್ಟ್ರೀಯ ಪ್ರಸಾರಣ ದಿವಸ ಕೇವಲ ತಾಂತ್ರಿಕ ಪ್ರಗತೇ ನ ಅಪಿತು ವಿವಿಧತಾಪೂರ್ಣಸ್ಯ ರಾಷ್ಟ್ರಸ್ಯ ಏಕೀಕರಣಸ್ಯ ಸೂಚನಾ ಶಿಕ್ಷಾ ಮನೋರಂಜನಾನಾಂ ಚ ತಸ್ಯಾಃ ಶಾಶ್ವತ ಶಕ್ತೇ ಉತ್ಸವಃ ವರ್ತತೆ. ಅದ್ಯ ಸಾಯಂ ಸ್ಕಾಟ್ಲೆಂಡ್ ದೇಶಸ್ಯ ಗ್ಲಾಸ್ಗೋ ನಗರೆ ತ್ರಯೋವಿಂಶತಿತಮಃ ರಾಷ್ಟ್ರಮಂಡಲ ಕ್ರೀಡಾ ಮಹೋತ್ಸವಃ ಸಮಾರಪ್ಸ್ಯತೆ. ದಶ ದಿನಾತ್ಮಕ ದೀರ್ಘ್ಯಸ್ಮಿನ್ ಮಹಾಸ್ಪರ್ಧಾ ಆಯೋಜನೆ ಚತುಸ್ಸಪ್ತತಿಃ ರಾಷ್ಟ್ರಾಣಾಂ ಕ್ರೀಡಾದಲಾನಿ ಭಾಗಂ ಗ್ರಹಿಷ್ಯಂತಿ. ಒಲಂಪಿಕ ಪದಕ ವಿಜೇತಾರೌ ನೀರಜ್ ಚೋಪಡಾ ಮೀರಾಬಾಯಿ ಚಾನು ಲೋವ್ಲಿನಾ ಬೋರ್ಗೋಹೀನ್ ಚಸ್ಮಿನ್ ಮಹಾಕುಂಭೆ ಭಾರತಸ್ಯ ಪ್ರತಿನಿಧಿತ್ವಂ ವಿಧಾಸ್ಯಂತಿ ಇತಿ ವಾರ್ತಾಃ.
1: मीडियम वेव 292.4 मीटर यानी 1026 किलो हर्ट्स पर और एफएम 100.3 मेगा हर्ट्स पर ये आकाशवाणी का प्रयागराज केंद्र है. ग्रामीण भाई सुने अपना पसंदीदा कार्यक्रम पंचायत घर.